ಬಿಟ್ಟಿರ್ತಾ ಪ್ರಸ್ತುತೆ ತಾಗತಿಟ್ಟ ತಾಗತಿಟ್ಟ ತಾಗತಿಟ್ಟ ತಾಗತಿಟ್ಟ ತಾಗತಿಟ್ಟ ತಾಗತಿಟ್ಟ ತಾಗತಿಟ್ಟ ತಾಗತಿಟ್ಟ ತಾಗತಿಟ್ಟ ತಾಗತಿಟ್ಟ ತಾಗಿನ ತೆಗೆಟ್ಟು ತಾಗಿನ ತೆಗೆಟ್ಟು ತಾಗತಿಟ್ಟ ತಾಗ